0: ಕಾಲಿನ ಪೇಪರ್ ಲಾಲನ್ ಜವಾ ಸ್ವೀರಭದ್ರ ಬೇಗಿರು ಸುಖಾನಂದರು ನೀಸ್ಕಿ ಬೆರಕ್ಲಿ
1: Uzmi malo sira.